0: ಸಮಾಜಾಗ ದೇಗ ಶಕ್ತಿ ತಿಮ್ಮಿಂಗಾರ ನೇತನ ಬಬೇತು ತಾ ಅಬ್ರಹನಿ ಹಾಗೋ ಅಂಗೇಂಗಲಾಲಿ ಉನತನ ಐರಿಗೆ ಗುಯಾತ ಯಾಗೆ ಮಾಗೋ ಬಾಬಂಗ ನೇತಾ ಕೇನ ಬಗಾಂಡು ಯುತೆ ಜುಬ ಪೊಸಿಷನ್ ಮೀತೆ ತುಗುಗ ಏನು ಜಗ ಮಚಿಗಿಲಿ ಕೆ ಬಸಿಯಾ ಸಗಲೆ ಕೈ ಮುತೆ ನತನ ಗೈಮ್ ಗ ಪೇಪರ್ ತನ ಬ ಪೊಸಿಷನ್ ಅಂಗಲಿಯತ್ ನತಾಯ ಕೊ ನೊ ಕಿಪ್ಚಿ ತೈತಾ ನೊ ಗಾಂಡು ನತೆ ಕುಯಾಗ ಗೆ ಮಾ ಅಂಗಲಿಯತ್ ನತನ ಗೆ ಮಗೆ ಲೆ ಪ್ರೆಸಿಡೆಂಟ್ ರುಯಾತ ಪ್ರೆಸಿಡೆಂಟ್ ಮರಾಕ್ ಪರ ಇಂದ ನತನ ನ ಬಯಿನಾ ನೆ ಬ ವಜೀರ್ ನೆ ಬರಿ ಸೇತಾ ಕಾಲಿಯತ್ ನತ ಗೆ ಮೇತರಿ ಲೈನ್ ಎಂಗಲಾಲೆ ಗೆಲೆ ಮಲ್ಯಾತ್ ನತನ ಬಗೆ ಮಗೆಲೆ ಎಗುಂಗ ರುಬೆ ಯುವತ್ ನ ಬಂಗ ಮಗೆಲೆ ರನ್ನಿಂಗ್ ಮೇಟ್ ಇಶ್ಯೂ ಆಕ್ ಪವರ್ ಶೇರಿಂಗ್ ಗಗ ಕೊಗೈ ಮುತಿ ಚೋದಕ ಚಗಾಗ ಮಚ್ ಕೊಯಿ ಒಪೋಸಿಷನ್ ಎಂಗೆಂಗುನ ಗಂಡಾನಿ ಅಂಜಿನ್ ಗಂಡೋ ಇಜು ತಜು ಒಪೋಸಿಷನ್ ಗುಲೆ ಮ್ಯೆ ಗೈಸ್ ದ ಪ್ರೆಸಿಡೆಂಟ್ ವಿಲಿಯಂ ರೂಟ್ ಎಂಗ್ಲವರಿ ಶೇ ನತನ ಒನೆ ನ್ಯೋನೆ ಕೊ ಮಾತ್ ಕೆಲೆ ಚೆ ಯೋತಿ ನಿ ಚೆಗತ್ ಎಂಗ್ ನ ನ ವೆಂಡಿ ಗೊಂಡೋ ಚಿನ್ ಕೆ ಬೆಬರಾತ ಮಾತ್ ಕೆಲೆ ಮಿತೆ ತೆರಿನು ಶಗೆಂ ಕತಿಕತ ನ ನತನ ಬಗಾಂಡು ಯುತಜು ಅಗೋ ಗೀತ ನತನ ಗಾಗು ಇಪ್ಚಿಮ್ ಗೋಲ್ ಕುಮಸ್ತಾಗೆ ಕತ್ತಿ ಕತ್ತಿ ನಿಬೋಗ ಬೆಲ್ಲೋ ನೀತ ನಿಬಗೆ ಗೋ ಫಾರ್ಮರ್ ಡೆಪ್ಯೂಟಿ ಪ್ರೆಸಿಡೆಂಟ್ ಗಾಬಿ ಘಶಾಂಗ್ವ ವೈಪ ಪಟ್ರಿಯೋಟಿಕ್ ಫ್ರಂಟ್ ಲೀಡರ್ ಕಲೋನ್ಸೊ ಮುಶೋಕ ಒಬೋತ ಪೀಪಲ್ಸ್ ಲಿಬರೇಷನ್ ಪಾರ್ಟಿ ಮಾಫಕರುವಾಕ್ ಜುಬಿಲಿ ಪ್ರೆಸಿಡೆನ್ಶಿಯಲ್ ಕ್ಯಾಂಡಿಡೇಟ್ ಡಾಕ್ಟರ್ ಫ್ರೆಡ್ ಮಟಿಯಾಂಗಿ ಅಗ್ ಡಿಎಪಿ ಕೆನ್ಯಾ ಲೀಡರ್ ಯುಜಿನ್ ವಮಾಲ್ ಒಬೋತ ಡಿಪಿ ಲೀಡರ್ ಜಸ್ಟಿನ್ ಮುಟುರಿ ಆಕ ಪೀಟರ್ ಮುನ್ಯ ನಾತನ್ವ ಪಿಎನ್ಯು ಒಬೋತ ನೈರೋಬಿ ಸೆನೆಟರ್ ಎಡ್ವಿನ್ ಸಿಫುನಾ ಅಗಿಮಗೆಲೆ ನಲಾಲೂತಿಕ್ ನಾತನ್ ಗಾಗೊ ಬೀತಂಗೆ ಬೇಬರಿ ತನಗ ಒಮ್ಮಗೆಲೆ ಅಗೆ ಅಗೆ ತುಗು ಲಿಂಗ ಅಂಡುಯಿಜು ವಿವಾಗು ಸುಬೋರೇನಿ ಮೀತಾಗನೆ ರಿಗಾದಿ ಗಶಾ ಗೋಗು ಬಾರಿ ಎಜಿನ್ ಅರೇನಿ ಕಲೋನ್ಸು ಮುಶೋ ಗೊತ್ತೆ ಸೆತಾಯಿ ಗೊತ್ತೆಜೆ ದ ನ್ಯೂಲಿ ಬ್ರಾಂಡೆಡ್ ಉಕೊಂಬೋಸಿ ಅಲಯನ್ಸ್ ಸಿಫುನ ಗೋ ಗೊತ್ತೆ ಸೆತಾಯಿ ಗೊ ಚೊಬೆ ಚಾಮ ಇದ್ನಿ ನೋತನ ವೆಂಡಿ ಗೊ ಬೈಶೆ ರಿಗಾದಿ ಗಶಾ ಗ್ವ ನೆಬೋ ಸಿಟಿಸನ್ಸ್ ಪಟಿ ನಾತಗೋ ಡಿಸಿಪಿ ಕೊತ್ತೆ ಸೆತಾಯಿ ಗೊ ಚಿಕ್ ಕಗಿಲೆ ಕಗಿಮ್ಮಗೆಲೆ ಇನ್ನೇನೆ ತಗೋಗೆ ಎತ್ಯಾಜ್ ಬಾಂಗನು ತಿಚಿ ಒಲರುಬೈ ವಂಡ ನಿಕ್ಲೋಫಾಸ್ ಮಲಾಲಾ ko iyani gotom magoyan kale kale resisting an immediate coalition with the Ukombosi Alliance sister Malala gamagole DCP ko machute Ukombosi Alliance enga sartane unita nyenge nguna aguna tokomagole DCP ak Mr. Sifuna konyo alogorago ngolol jin agongalal chikando ichuna la kala aje ko DCP magijute Ukombosi Alliance kala tom gwait kai ka saratak ni gibendi ke bebarata ke kale ngonge te jaget koroge kobwa eng bagenga DCP ak sifuna ago chop coalition kala sige bet ke ta ngalalu tik so ngile ni ger ke beberta na tane bo position kando ne tagetugul anan chama itagetugul ngiguna gutinda agenda na nyi chama itagetugul gutinda agenda na nyi aguna to go ne kamo ಗಿಲಿಕೆ ತರ್ತರ್ ಜಾತಕ್ಕೆ ಬಸ್ ಯಾಸ ಗುಲೆ ನೀತನೆ ಕೋಯಿ ಮುಚು ಕೋ ಉಯಿತ್ ಕತ್ ಮೇಸಿಂಗ್ ಅಗುಮಂಗ್ ಎಂಕೆರೆ ನಿಂದತ್ ಕಷ್ಟ ಇಂದನೆ ಕಮ್ಮ ಪ್ರೆಸಿಡೆಂಟ್ ಗುಲೆ ಬಸ್ ನಾತನೆ ಬೋ ಪೊಸಿಷನ್ ಗುಮತಿಂದ ಅಜೆಂಡಾ ಆಗೆ ತಗುಲ್ ಅಗೋ ತೋಮ ಗೋ ಮುಚು ಕೋ ಕು ವಶಿನ್ ಅಗ ಮಗುಲೆ ಮಗೋ ಮುತ್ ಕೋ ತರ್ತರೆ ನೆಂದೆ ಎಂಗ್ಲೋ ನಿ ಶೇರ್ ನಾತಂಗ ನೋ ನೆ ನ್ಯೋನೆ ಯನ್ ಜಿಂದೋಸ್ ಎಕ್ಸ್ ಚಿಗಿಲಿ ಜು ಬಸ್ ಯಾಸ ನಾತನೆ ಮಗೆಲೆ ತರ್ಜಿನೆ ನಾತಂಗ ನೆ ಮೀತೆ ಗುರಿ ತೆ ನ ಬಚಾ ಮೈಶೆ ಜು ಅಮು ಡಾಕ್ಟರ್ ಫ್ರೆಡ್ ಮಟಿಯಾಂಗ್ ನೆ ಬೋ ಜುಬಿಲಿ ಗೋ ಗೋ ಕಿಬರ ಸ್ಟ್ರಾಂಗ್ ಮಲೋ ವೇ ಕಾಂಡು ನತನ ಬಚಾಮ ನತನ ಬ ಜುಬಿಲಿ ಕೊತೆ ಸತಾ ಗು ಸುಗುಮನಿ ಅಜೆಂಡಾ ನ ನೀ ಗಮ ಗುಲಾನ ಅತಿನ್ಯ ಟ್ರಕ್ ರೆಕೋರ್ಡ್ ಕಿ ಆಯ್ ಬೈಶೆ ತಾಗುನ ಪೈಶೆ ನ ಕಿ ಆಯ್ ಗಿಂಗ್ವ ಮಿನಿಸ್ಟರ್ ನ ಬಸೋ ಮನೆತ್ ಅಗೋ ಆಯ್ ಗು ವಜೀರಿ ನ ಬರಿಮ್ ಸೇ ತಾಪ್ ಕಲಿಯ ತಂಗ ಎಮ್ಮೆ ತುರಿ ಮಾತ್ ಕೆ ಲಗಿ ವಜೀರಿ ನ ಗಿಗಿಮ್ ನಾತ ಗಿ ಕಗುರೆ ಮಿಸ್ಟರ್ ಫಿಕ್ಸ್ ಇಟ್ ಎಂಗ್ ಸರ್ಗಾಲಿ ನಾತ ನ ಬೌರು ಕೆನ್ಯಾಟ ಒಲಗಿ ಕುರಿ ಪೈಶೆ ನ ಕ್ಯಾತ ಕ ತೇರ್ ಚರೆ ನೆಂದ ಒಮ್ಮ ಅಗೋ ಲೇನ ಅತಿಂದೈ ಗಾಗು ಯೇ ನೈ ತಾತ್ ಮೊ ಅಗೋ ತಗನೆ ರೆಗಾದಿ ಗಶಾ ಗಗುಲೇನ್ ಅತಿಂದೈ ಕಾಸುಬೇ ನೋ ಅತಿಂದೈ ಬಿಕೆ ಚಾಂ ಚಗೋನ ಗಾಸುಬೇತ ಬೈಶೆ ನೆಂದತ್ ಗಲ್ಯಾ ನಾತನ ಗಮ ಗೊಲಾತ ನೆ ಬಿಕ್ ಮಿಲಿಯನ್ ಸೆ ಸಿಟಾ ತಕ್ ಚಗೋನ ಗಾಸುಬೇತ ಅಗೋನ ತಗಮ ಗೊಲೆ ಮಗೋಯಿನ್ ಮಮಿಜಿ ನೈ ಮುಜು ಗೋ ತರ್ತೇರ ಅನನ್ನೆ ತಿಂದಾ ಗೋ ಸುಬೇರ್ ನೆ ತೆ ನಾ ತಂಗ್ ನಾ ತಿಂದೈ ತೋಸ್ ತೆರ್ಜಿ ನೋ ಶೆಜು ತಜು ಮಿ ತೋರಿ ತಿ ತ ನಾ ತಂಗ್ ನಬ ಚಾ ಮೈನಿ ತನೆ ಕೋಯ್ ಗೈ ತುನೆ ಕಜುತ್ ಎಡ್ವಿನ್ ಸಿಫುನಾ ವಕಟ್ ನೆ ಗೆರೆ ಗೆಲೆ ಎಡ್ವಿನ್ ಸಿಫುನಾ ಕೋ ಮನ ಸಿಯಾಸಾ ನೆ ಮಿನಿನ್ ಕಜುತ್ ನೆ ಅಂದತ್ ಕೋ ಸೆಕ್ರೆಟರಿ ಜನರಲ್ ನೆ ಬಚಾ ಮೈ ನಾ ತನೆ ಬೋ ಡಿಎಂ ಕೆ ಗೆರೆ ಗೆಲೆ ಕಾಯ ಕಾ ಗೋ ಇಪ ಕಾಂಡೋ ನ ತೆ ತೆಂ ತಾಮೆತ್ ಕಿ ತ್ಯಾ ಗೆಂ ಗೈ ನೆ ಗೆ ಬಿಕೆ ಚಾಂ ಗೋ ಮೋಯ ಗೋ ಲೇನ್ ಮಾ ಮತಿ ನೆ ಗಾ ಗೋ ಯೆದ್ ಮಿ ಸಿಂ ನಾತಕ್ ನಬ ಸಿಯಾಸಾ ಅಗೋ ಎಂಗುರಿತೆ ತಾಬ್ಯುತಯು ಒಮ್ಮಾಯ ಬಿಕೆ ಜಾಂಗೋಲೇನ್ ಮೇಮು ಗಾಕ್ ಸೈಸಿ ಮೈಲೆ ಎಡ್ವಿನ್ ಸಿಫುನ ಗೋಯಿಗು ಪ್ರೆಸಿಡೆಂಟ್ ಸುಗೋಯಿ ಡೆಪ್ಯುಟಿ ನೆ ಕಲೋನ್ಸೊ ಮುಶೋಕ ಒಮ್ಮಗೋಲೆ ಗೋ ಕಗಿತು ಎಕ್ಸ್ಪೀರಿಯನ್ಸ್ ನಬ ಕಲೋನ್ಸೊ ಮುಶೋಕ ಎಂಗ ಸರ್ತನ ಗೋಯ್ ಆಗಿ ಗೆರೆ ಇಲೆ ಕಾಂಗ ಮಿಗೆ ಬೇಬರ್ತ ನಾತನ ಬನ್ಯಾನ್ಸ ಕಲೋನ್ಸೊ ಮುಶೋಕ ಕಾತ್ಯಂ ಕುವೇ ತಿಲಿಯಾಂಡಿ ನಾತನ ಗಿಜಂ ಗುತಿಂಗೆ ಗ್ಯಾಗ್ರ ಇಲ ಡಿಂಗ ಅಗೋ ಮಜಿಬಿ ಗಾಪ್ಕೆ ಬೇಬರ್ತ ನಬ ಕಿಬುನೆ ವೆಸ್ಟರ್ನ್ ಸುಕ್ವಿಂಡಿ ನ್ಯಾನ್ಸ ಅಗೋ ಮಜಿಬಿ ಗಾಪ್ಕೆ ಬೇಬರ್ತ ನಾತನ nebo Luo ak Luya koleji ong nage kwa wole kiatele lak baba ngenyishek tamana mut ama kole kongete 2013 ko kiatele kwa agen kwa rube yuande nye ago kale kikinyoru kapilishe ten 2013 lakini kikire venet omwa kole ugona para ino toksa ando chiki so engere nywane Eric mitei nagilen kabeleta apke nebo kando iju mamine iyo ni kukoshi age regabi kasha kwa ngandan kama inendet kole kabara astane lakini engere ni wagera ale mwaya kuhuna gasha kwa amu inge ngule tinye musiki na tane bagesi na tane mikotini so inge ngule imuch ngore take nganan kwa go imuch machomji ngatuti kolia kotelel that is why kakagon kadisha chikwe very open lakini nginyo Sifuna Kalonzo kubata Matiangi kuto mwago tiatke kabesa kwa mwago le tayari cheket kolianye kwa kubit kongalaljin sugo nyur baroinda na otong naite tayat ngandan ngalaluti jutuko ligere ngalalet nebo deputy party leader na ata nebo DCP kwa mwaya kule magijute ukombosi alliance lakini inendet kwa kale kimeche korok Edwin Sifuna kongalaljin agin akirigadi kashagwa kale sugo job coalition wega ako job coalition kale gebit kebwa kengalalse tos iman ngomwa president kule mabanga na atin biju kutos ngalalet nebo iman
1: tos kamwa iman nanga malambesh ngomwa president kule ina mabanga na atin kando ishu ngalalen kando kibo pinzani Edwin Tanu go kando iki ichi ngu kacheng disabe ngalalen kashagwa miten Kalonzo Musyoka mi Martha Karua miten Fred Matiangi miten Justin Muturi miten Edwin Sifuna nyongole miten agne Ndindi Nyoro ago en kando jutan tukule nyota ne kochi aga tukule nyono ko mwoy kule nen samin ngajere nota nabo president ago en kando jutan ko matom kukoshin kando ju kule nen ki shiru flag bearer au kando kibata Kalonzo Musyoka kumache ketarche ngale chota ina narawe nabo tamane na kumwabe ginyini ba 2026 lakini kasha kwa nyongo mwoy kule ndao tarawe koing kumaminga lagi mwche kicheru nota ku presidential candidate awe campaign ne commander president en kando inated regarde kasha kwa nyoton ku agengen kando nyoton chelenen kima iki cheru candidate nesamu ngayere nabo president ugarik talawini sheden kenyi nota nenyone kote benge chita kule nyono le tos mokingene kasha kwa tos mocheman kimanda president William Ruto en kando inated ananbongo ninende taulino kule yae mungare nyin kando kando intaba ninore nota nigara randamun nibare kasngalale nabo kasha kwa nyoton niko nibare gire NPK changin analysis kumwe kule nene ngasha kwa kumokinge MPs ya change nyoko baishe nyoton niko kwa tep ki en serikali otumino amakinge nyota kunyo kumwa nyoko nyona kumwa kule ne otinye MPs 80 ne amachu go unyo go unu go unu go yae gule gi yaito Raila Odinga gi ngo sabe yanga mato go iko ibet kando ina ten mato go nyurchige go wege nyona ba go ngolol chino kando ina chita ni mi kando ina tet kula amachu go unyo go uni lane tukule ndul go nibare gushiko nge nyota ni go ete benga bike changu lengo mwe ga doju kule kima ki manden presidenti ne gotos agenda gotos ne miten chine mucho nyoko mwe kule noton ko kondochu miten upinzani kuma gele gotinye power asike ete benga ile njigi oya ine ogne lakini kite benga kita genge gile track record nipo kondochu wa upinzani ndagi ya mdose track record tungu nipo kondochu wa upinzani kumuwa ene na gotos telele ne kondochu ngetambu mwe chi nipo kingereza kule what do you stand for ne gine telelen ibu ne ngenyo ngalale no akuba uchumi ngenyo ngalale no kuba deni shiki ba yemi na otu ba Kenya otos muwe ne gondo juta mu me muwe la ma manda sinyo ge banga no gole a yoga ko manda jito ngando na tete ngonyo ge muwe ngole ki kweri tono segali ko sib ko ngalale no ba gashagwa o ma gole nyo to kutu ma banga na ge ko ndagi nyuru gando na tete ko imuche gi manda e chingando na tano to ne en orowe go ngitio
0: no to kam go ngalale mi singo go ba kai muche na to ne bariru na tap kasi komwa inendet kole ngot komakibangan ge akecheng walutiet nebo kaimutik chebo rerunetab kasisiek eng biik chemengechen komwa kole ako ndakinam kandoinatet kole komuchi nyokomandech bichoto mengechen ngot komakicheng walutiet ko katokchigei ng'oliot noto nekocham kong'olole president kolen yoche kocheng kandoik chebo opposition agenda newendi kosukumane kebeberta noto kasubik choto kebo Edwin Sifuna ko mwaat kele United Democratic Party noto ko nekibo Cyrus Jirongo ngo nekibet sabet eng December kenyit konye ko imuch koboisie kwa chamait noto newendi koboisie ako tieme kolelit ako noto kimwa kele tieme kolelit akekure Ukombozi People's Party ako noto ko ngandan eng nguno komite kaimutyet akobo kainet Ukombozi noto ne mwaat kele kakonam kebeberwek yoto cheterter Trans Nzoia Governor George Natembeya ko kakomwa kole UDP ko oret agenge anan ko chamait agenge neimuch koboisie Edwin Sifuna yekibendi tai yuto iwas yewekse ng'oliot notok nebo Rigathi Gachagua. Gachagua kakomwa eng kasarwek chechang kole tomo koker kurget nebo kong'ololjin ak Edwin Sifuna akabenitani eng kasarta noto nekamwa kole imuch koek inendet rubeiwot noto notok nebo Nairobi Senator Edwin Sifuna kale ngot kobor esabu chekakiyai kele Edwin Sifuna ko the best bet notok nebo koterter President William Ruto kama kole matinye shida kale ngot kiyai esabu tugul akobor kole Edwin Sifuna ko nekim ako neimuchi koterter President William Ruto omwa kole komatinye akot shida eek rubeiwondenye kama kora kole akot Sifuna komuchi koek rubeiwonyo kale akot Sifuna komuchi koek rubeiwotab Kalonzo kale akot Kalonzo mwenyewe komuchi koek rubeiwot noto nebo Sifuna nito ne ko ng'alalet noto nebo Rigathi Gachagua yekang'alal inendet komwa kole nyolu eng opposition koburuch kandoinatet nebo biik chemengechen ak kandoik chotok chetindoi kaguiyet so ngeba kisiasa anan kaguiyet noto nebo siasa eng opposition mara kekere Martha Karua kekere Kalonzo Musyoka kekere kora Rigathi Gachagua ko kandoik chotok chetindoi naet neo nebo siasa nekikure experience lakini kale kakobwa kandoichu mengechen ngilen iker eng kerenyu kandoindet ne kayata kabwatutik eng opposition ko Rigathi Gachagua kakomwa kole ngot kekere kele tindoi kimnatet Edwin Sifuna nebo koterter president kale kosawa kikochi kale ko ngot kekere kele kele ina kim Edwin Sifuna kale komatinye shida akochi akot aek rubeiwondeni kalana ngoek Kalonzo Musyoka rubeiwondeni mara kityo tebutiet ko tos iyan Kalonzo Musyoka koek rubeiwotab Edwin Sifuna kwa mfano nakilenga kumwa kunoto kwaikaitu ne kakomwa ine Gachagua kole matinye shida much akot yan ai rubeiwot noto nebo ng'o nebo Edwin Sifuna lakini kumwa kole mami wasiwasi age tugul chuto chu ko ng'alalutik chotok chekakomong chotok chekakokon walet ak ng'alalet tugul akamwa kole kale ngotko omuch ong'ololwech kale yani lakini olekamwaita kora Rigathi Gachagua nguno kotomo kenai kele ara kiboisie formula ne asikenai kele kandoindet anum ko netinye kimnatet komuch koon president kwa gaa eng lewenisiet noto neo nenyone yuto chu ko ng'alalutik chotok chekakomwa lakini chikilik cheterter chotok chebo siasa kokamwa kole pcheet noto nebo kandoinatet ak cheng'et noto nebo rubeiwot noto nebo president kokamwa kole tuguk chetokoimi eng nguno komasta noto nebo upinzani akamwa kole yoto yetekeng'alali eng nguno kecheng'e kele oret ngoro noto nekebendi keyai lakini kandoik chotok cheikochin kasubet chamaitab DCP cheboto Cleophas Malala kokamwa kole sukumani agenda noto nekamwa kole Mount Kenya Mulembe Alliance noto kamwa kole meche kecheng kasubet noto nebo biikab tulwet akebeberta noto nebo Western Kenya akinakamwa kole kebeberwe joto kotindoi kaitosiek chechang kamwa Cleophas Malala kole kebeberta nebo Central Kenya koboto kebeberta noto nebo Western Kenya kotindoi nambarisiek chechang kale kounoto ko ngot kale ngot komeche opposition konyor kabelisiet kale kokituiyo kura chebo Mount Kenya ak choto chebo Mulembe kale kochob alliance agenge kale koyoto kasinyoru kabelisiet kosubkei ak noto netindoi kaitosiek chotok chemite barak butet kitoko tos ng nguni Edwin Sifuna kegere kobunu Western Kenya ak Rigathi Gachagua kegere kobunu kebeberta noto nebo Kwen tos ngot kotuyege komuchi kokochi kabelisiet kebeberta nebo Kenya Kwanza
1: ngengalale ngolienda ni hechek tugul en betunoto nebo rani en tetutie noto nebo mwa agelen kimwae ku olou en polotet ak kitab Kalenjin chitab Kalenjin ak pandab tagire haramenja imi standby asiyotwe isigetestaa tugulen kibagenge
0: Nagoni tanegwayet kete be oragele to si banga nege gandu ju teju kimnate tanan kebe bertana tanaba negiri be yuata president komite yabano e bwati le negiri president na bayeme na tanaba kenya uru kenyanta go gago yegine ndeta chigili ndet ne guru misin na basaregali na tanaba kenya kwanza ngaga magole kago kago kagi ngwerere ne ke magele ne ndet na tanne igochin tieta ga sube na tanaba rabishe ka komasana tan ba opposition aguna tago magele maginge ngingo na nkumalo ago gemot ko mane ndet ko lego tin ga sube da daktari Fred Matiang'i aga magole ichege te cho tok che tinge
1: wendi duge not number 3 tinye 15000 ko tesu yonge 10000 ago 15000 en duge not number 3 rab menjo karibu
0: karibu rab menjo
2: ya kongo kongo murejo ya nala ya ngo mie lo kwanje kita ne mite ko ingilegi ke magalagi lo position go week wage je patrigal so le lo position ko petio tin ma mi agenda mo minne go petua dale go go wiki kaliam mo meto ko te buna da so ke grace ga sin wo a muy ka to ma ke no kulji bije week on dia tan ko position position na ke ko tnye issues che chua ngelengi tu yage ko mi agenda je personal je ba la ngi uta me lengelenge magalagi tu to se o gire ngi go ji tanga kumye gora ngi jono ko len gitu yega kwane so that is where the catch is amungi jono nguna no ugalo ndo ko len yo joki mwangi gage ko kone ko len ko ga ngi gage ko gi mi sufuna agore nyo ko bataka nende su su ko bet ago ma meje meje nende gele gitu to se rai nende gi umi now gi galak ke mi agi sufuna ko file ni mo se kiwa kumye galo ndo agot nga lelion gi gasto go kwa ja me ja ke ben jo lin go re go na go koro ke masinda ko gile ni ge go ja go manda ga go le o ye go lo ga lo so ini ko mi ko in go mi papa ngo ge nge ti ma nge metera so in a way o la ga go pi ben da go bor go le ka ma nga de tru ka la na ni ka ma go organ go masin am ye len go lin ko nge tu ma so solid now challenge ga nge ne gi ma ge ende su pete ni ko te issue ne basuna sibuna ne ga ko ko tiso ga nation programs ba biji tukulju amu sibuna ga ko nyu ko gi miti awo gi jita baba and now you to the GNCs another strong force na ga mo ga expect ni go ko bua line up sibuna ago sibuna ko ni ko ga ko represent ni fresh blood je melenge le mi gine ke moita e ma mi gi le go imbar no ba ji be ma ni scandal sa la tukul so ni tane ga gon challenge bi ti tukulju anjwa la ti ingeles ki mi go sene ki magi ah yawe mutri na la ga mele mi nga la ngendu ngendu mi to so what is happening